ತಪ್ಪಿತಾ ಬಂದು ಸತ ಅತಿ ರಾಮನ ಪಿತಾ ಬಂದು ಸತ ಅತಿ ರಾಮನ ಭಕ್ತ ಜನರ ಜೀವನ ತನಗೇತ ರಾಮನ ಜನರ ಜೀವನ ಜನ ಏಕ ರಾಮನ